ಸಮುದ್ರಿಕನಾವ ಶೇಖರಾಮನ ಭವ ಸಮುದ್ರ ಸುಖದನಾವ ಶೇಖರಾಮನ ರಾಮ ರಾಮ ರಾಮ ರಾಮ ರಾಮ ರಾಮ ಶ್ರೀರಾಮ.